ಸಂಪತ್ತು ಎಲ್ಲರಿಗೂ ಲಾಭ ಹಣ ಸಂಬಂಧಿ ಸೋಲುಕುಂಬು ಕಾನೂನ್ ಕ್ಯಾಂಪಸ್ ಶೈಕ್ಷಿಕ ಸತ್ರ 2083 84 ತಿನ್ ವರ್ಷ ಗ್ಯಾಲರಿ ಪ್ರಥಮ ವರ್ಷಕ್ಕೆ ಭರ್ನಾ ಕುಲಿಕಾ ಕುಲಿಕೊಂಡು ವಿಷಯ ಸ್ನಾತಕ ಸಹ ಉತ್ತೀರ್ಣ ಗರೆಕಾ ಇಚ್ಛುಕ ವ್ಯಕ್ತಿ ನಿಮ್ಮ ಅನುಸಾರ ಭರ್ನಾ ಜಾನಕಾರಿ ಭರ್ನಾ ಕಾರ್ಯಕ್ರಮ ನಿಮಿತಿ ಭರ್ನಾ ಆವೇದನ ಫಾರಂ ವಿತರಣ ಭದೌ 1 ಗತಿದೇಖಿ ಭದೌ 30 ಗತಿ ಪ್ರವೇಶ ಪರೀಕ್ಷಾ ಅಸೋಸ 10 ಗತಿ ನತಿಕಾ ಪ್ರಕಾಶನ ಅಸೋಸ 11 ಗತಿ ಭರ್ನಾ ಮ್ಯಾಥ ಅಸೋಸ 12 ಗತಿದೇಖಿ ಅಸೋಸ 25 ಗತಿ ಕಕ್ಷಾ ಸಂಚಾಲನ ಕಾರ್ತಿಕ 10 ಗತಿದೇಖಿ ರಜಿಸ್ಟ್ರೇಷನ್ ಫಾರಂ ಭರ್ನೆ ಮ್ಯಾಥ ಕಾರ್ತಿಕ 30 ಗತಿ ಸಬ್ ಜಾನಕಾರಿಗಳಿಗೆ 9851056 9841 2545 42 84 82 87 85 ಗೀತಾ ಘಿಮಿರೆ ಕ್ಯಾಂಪಸ್ ಪ್ರಮುಖ